ದೋಣ ದೂರು ಜಿರಿ ಒಂದು ಬರಿ ಗೈ ಗಳಿ ಗಳಿ ಮುಂದಲ್ಲ ಬಾವ ಈಗ ಕೊಡ ದೋಣ ದೂರು ಜಿರಿ ಉಂಟಾ.